0: Radio.com.
1: Ha! Ha! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC! FFC!